0: ಇದಿರೆ ಗುಮು ಮಾಹೇರ್ಲಾದಾತೆ
1: ಹೋಶೆ
0: ಗುಮು ಮಾಹೇರ್ಲಾದಾತೆ ಹೋ ನಖವಾ ಗುಮು ಮಾಹೇರ್ಲಾದಾತೆ ಹೋ ನಖವಾ ಟಿಚಾ ಗೋವಾಲಾ ಕೋಕಣ ದಾಖವಾ ಗೋಟಿಚಾ ಗೋವಾಲಾ ಕೋಕಣ ದಾಖ